ಯಾಯಂಸ್ತುಮನ್ನಮಸ್ಯಂಶ ಯಜಮಾನಸ್ತಮೇವ ಚ ಅನಾದಿನಿಧನಂ ವಿಷ್ಣುಂ ಸರ್ವಲೋಕಮಹೇಶ್ವರಂ ಲೋಕಾಧ್ಯಕ್ಷಂಸ್ತು ವನ್ನಿತ್ಯಂ ಸರ್ವದುಃಖಾದಿಗೋ ಭವೇತ್ ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತ

ಕಾವ್ಯಸ್ತವ ಪ್ರಿಯ ಸ್ತೋತ್ರಂ ಸ್ತುತಿ ಸ್ತೋತಾರಣ ಪ್ರಿಯ ಪೂರ್ಣ ಪೂರಯಿತ ಪುಣ್ಯ ಪುಣ್ಯ ಕೀರ್ತಿರಣಾಮಯ ಮನೋಜವಸ್ತೀರ್ಥಕರೋ ವಸುರೇದಾ ವಸುಪ್ರದಃ ವಸುಪ್ರದೋ ವಾಸುದೇವೋ ವಸುರ್ವಸುಮನಾಹವಿಃ ಸದ್ಗತಿ ಸತ್ಕೃತಿ ಸತ್ತಾ ಸದ್ಭೂತಿ ಸತ್ಪರಾಯಣಃ ಶೂರಸೇನೋ ಯದುಶ್ರೇಷ್ಠ ಸನ್ನಿವಾಸಸ್ಸು.

0: ಬಾಲ ಗಣಪತಿ, ನಂದನ ಗಣಪತಿ, ಜ್ಞಾನ ಗಣಪತಿ, ಗಂಭೀರ ಗಣಪತಿ.
1: ಬಾಲ
0: ಗಣಪತಿ,
1: ನಂದನ
0: ಗಣಪತಿ,
1: ಜ್ಞಾನ
0: ಗಣಪತಿ,
1: ಗಂಭೀರ
0: ಗಣಪತಿ.